ದೇವ ದೇವಗಂಧರ್ವ ಕಿನ್ನರ್ ಮಾಚಿ ಕಾಚಾರ ಭೂಮಕಾ ಜಲೆ ಧರೆ ಮಹಿಮಾನ್ಯ ಜಯ ನಾಮ ದುಷ್ಟ ಹರ್ತಾ ಪುಷ್ಟ ಕರ್ತಾ ಶ್ರೇಷ್ಠ ಹರ್ತಾ ಕಾಮ ದುಷ್ಟ ಹರಣಾ ಶ್ರೇಷ್ಠ ಕರ್ಣಾ ದಯಾಲ ಲಾಲ ಗೋಬಿಂದ ಮಿತ್ರ ಪಾಲಕ ಶತ್ರು ಗಾಲಕ ದೀನ ದಯಾಲ ಮುಕಂದ ಅಘೋ ದಂಡನ್ ದುಷ್ಟ ಖಂಡನ್ ಕಾಲ ಹೂಕೆ ಕಾಲ ದುಷ್ಟ ಹರ್ಣಂ ಪುಷ್ಟ ಕರ್ಣಂ ಸರ್ವಕೆ ಪ್ರತಪಾಲ ಸರ್ವಕರ್ತಾ ಸರ್ವಹರ್ತಾ ಸರ್ವಕೆ ಅನಕಾಮ ಸರ್ವ ಖಂಡನ್ ಸರ್ವ ದಂಡನ್.